0: ಚಕರಕಚೀಚಾಚೋ ಚಕಲೋರಂ ಗಂಡೋ ವಂಡೋ ಲಕರಕಟಂ ಅಕ್ಕೋ ಟಕ್ಕೋ ಇಡಿಗಿಡಿ ಗಿಡಿಗೋ ಇಡಿಪಾಯ್ ವಿಡಿಪಾಯ್ ಚಿಕ್ಕಿ ಚಕಚೋ ಗಿಲಿಗಿಲಿ ಮಲ್ ಸುಲು ಸುಲು ಮಲ್ ಮಕನಕ ಹುಕುಬುಕುರಿ ಟುಕುಬುಕುರಿ ಚಕಲಕ ಬಿಕ್ಕೋ ಚಿಕ್ಕೋ ಸಿಲಿ ಸಿಲಿ ಸಿಲಿಗೋ ಬಗಡದುಂ ಜಗಡದುಂ ಚಿಕಿ ಚಕಚೋ
1: ಹಾ

ಅಜಿಂಠಾ, ಅಜಿಂಠಾ ನಿರ್ಮಳ ವಾಘೂರ್ಜಾ ಪ್ರವಾಹಾತ್, ಕಾಠಾ ಕಾಠಾತ್ಲಾ ಝಾಡಾಂಚಾ ದೇಠಾತ್ಲಾ ರಂಗಭೋರ್ ಶಿಡ್ಕಾವಾ ಗೊಂದವನ್ ಬಸಲೇಲಾ ಅಜಿಂಠಾ.